ಲಂಬಿಯ ಡಗರಿಯ ಸಿಮಿಟ್ ಸಿಮಿಟ್ ಬೋಲೆ ಲಂಬಿಯ ಡಗರಿಯ ಜಲ್ದಿ ಜಲ್ದಿ ಚಲ್ ರಹಿ ಅಪನಿ ನಗರಿಯ.